ಸುಮರಿ ಇಟ್ಟಿಮಿರೋ ಈ ಮಾತಾಮು ರಾಜನ ಜೋಗಾಮು ಕಯೋ ಸಿಗೋ ತರಫ ಸತನ ದೇವಿಯ ಕಾಂಗಲ ಪಾಡಿ ಕಾನ ಉತ್ತೀನ ಅಜೀಬ ಜಾಹರು ಸಾಣು ಜಬಾನ ಬಹುತೇ ತಾನ ಕೀ ಓ ಲೀ ಆ